0: ಕಾರ್ಯಕ್ರಮದ ಹೊಸೂರು ಅಂತಾರಾಷ್ಟ್ರೀಯ ದಿವಸ್ ಕ್ರಮ ಕುಮಾರಂತ ವಿಪತ್ತ ಇವಂತ ಸ್ಮೃತಿ ಕಾರ್ಯಕ್ರಮ ಈ ಉತ್ಸವದಲ್ಲಿ ಉಕ್ತ ದಿವಸ್ಕು ಅಕ್ಷರ ಉತ್ತಮ ಎಂಬ ಅಂತಿಮ ಭಕ್ತಿನ ಫೋಟೋ ಪ್ರದರ್ಶನ ಸಾಹಿತ್ಯ ರತ್ನ ಭಾಷಣ ಕಥಾ ಪಾಠ ಅವಲೋಕನ 1350 ದೀಪ ಪ್ರಜ್ವಲನ ಲಗಾಯತ್ನ ಕಾರ್ಯಕ್ರಮಕ್ಕೂ ಆಯೋಜನೆ ಆಗಲಿದೆ.
1: ಸಾಥೀ ವಿಪತ್ತ ಪಾಲಿಕೆಗಳ ವ್ಯಕ್ತಿಗಳಿಗೂ ಸಂಸದರ ಸಹಾಯಕ್ಕಾಗಿ ಆಯೋಜನೆ ಹೊರಬೇಕು ಕಾರ್ಯಕ್ರಮ ಸಹಕಾರಿಗಳು
0: ಸಂಸದರಾಗಿ ಮಾತ್ರ ಪ್ರವೇಶಿಸುವ
1: ಆಯೋಜನೆ 1 ಕೆಜಿಎನ್ 6